0: ಹಿಮ್ಮನೆ ನುಗ್ಗ ಸಿಕ್ಕಿ ತಾಪನ್ನು ನೋಕಿ ನೀವು ಕೇಸನ್ನು ನೋಕಿ
1: KPYT, KPYU, the voice of the Basayaki tribe.